ಆತಮೋಪದೇಶ ಸಂಯಮ ಕೋ ಜಾಪಸು ಅಜಪ ಜಾಪೆ ಸದಾ ರಹೇ ಕಂಚನ ಸಿ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಏವಿದ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ

ಗೀತ ಬಂಧಾನಂ ಚಕಚಕ ರಹೇ ದೇವದಾನಂ ಛಕ ಛಕ ವ್ಯೋಮ ವಿವಾನಂ ಆತಮ ಉಪದೇಶ ಭೇದ ಸಂಜಮ ಕೋ ಜಾಪ ಸೋ ಅಜಪಾ ಜಾಪೆ ಸದಾ ರಹೇ ಕಂಚನ ಸೇ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಏ ವಿಧ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ ಧ್ಯಾ

ದಾನಂ ಛಕ ಛಕ ವ್ಯೋಮ ವಿವಾನಂಗ ಆತಮ ಉಪದೇಶ ಸಂಯಮ ಕೋ ಜಾಪ ಸು ಅಜಪಾ ಜಾಪೆ ಸದಾ ರಹೆ ಕಂಚನ ಸೀ ಕಾಯಾ ಕಾಲನ ಕಬಹು ವ್ಯಾಪೆ ಪ್ರೇಮನ ಎವಿದ ಜೋ ಕಮಾವೋ ಸಿಂಗಿ ಸಾಚ ಅಕಪಟ ಕಂಠಲಾ ಧ್ಯಾನ ಬೇಗ.